ಗುಡ್ ಈವ್ನಿಂಗ್ ಒನ್ಸ್ ಅಗೇನ್ ಆಲ್ ದಿ ಲಿಸ್ನರ್ಸ್, ಯು ಆರ್ ಟ್ಯೂನ್ ಟು ಆಕಾಶವಾಣಿ ಹೈದರಾಬಾದ್ ಎಫ್ಎಂ ರೇನ್ಬೋ 101.9. 80th ಸ್ವಾತಂತ್ರ್ಯ ದಿನೋತ್ಸವ ಸಂದರ್ಭంగా ಭಾರತ ಮಾತಕು ವಂದನಂ ಪ್ರತ್ಯೇಕ ದೇಶಭಕ್ತಿ ಗೀತಾಲ ಕಾರ್ಯಕ್ರಮ ವಿಂಟಾರು. ರಚನ ಜಿ ಮುರಳೀಧರ್ ರಾವ್ ಗಾರು, ಸಂಗೀತಂ ಟಿಎಸ್ಎಸ್ ಅಯ್ಯಪ್ಪರಾಜು, ಗಾನಂ ಶ್ರೀಮತಿ ಶ್ರೀನಿಧಿ ತಿರುಮಲ, ಸಿಹೆಚ್ ಸಂಜೀ ಸಂಜನಾ, ಶ್ರೀ ಎಸ್ಕೆ ಜಾಫರ್ ಭಾಷಾ, ಶ್ರೀ ಎಸ್ಟಿಪಿ ವಿಜಯ ಸಾರಥಿ, ಸಿತಾರ್ ಪಾಂಡುರಂಗ ಮುತಾಲಿಕ್, ಕೀಬೋರ್ಡ್ ಡಿವಿಎಸ್ ಗುರುಪ್ರಸಾದ್, ಪ್ಯಾಡ್ಸ್ ಎನ್ ಶಿವರಾಮರೆಡ್ಡಿ, ತಬಲಾ ಶ್ರೀಧರ್. ಎಸ್.

ಬಿರಿಭೋಸನ ಸೆಟ್ಟು ಸೇವ ಬೇರು ಬೆಟ್ಟಿನ ಕೋಂಡು ಜಾತಿನೇತೋ ಮಾತಾಡ್ತಾರ ಏನ ಮಾಡುತ್ತಂದಾ.

ಎವಡು ರಾಣಾ ಭರತ ಜಾತಿನಿ ಕಪ್ಪ ಮಡಿಗಿನ ತುಚ್ಚುಡು ಎಬಡು ಎಬಡ ಹೊಗರು ಬಟ್ಟಿನ ಚಲ್ಲ ದೊರಗಾಡೆಬ್ಬಡು ಬದುಕು ತೆರುಗುಕು ದೇಶ ಮುಚ್ಚಿ ಹಾನಿಸಲುಗಾ ಮಮ್ಮು ನೆಂಚಿ ಮಣ್ಣುಲಡಿಗೆ ಕೊಮ್ಮುಲೊಚ್ಚಿನ ತಮ್ಮು ಲೆಬಡಿಕೆ ವಚ್ಚರ ಬಡುಕು ಜೀವುಲು ಬಗ್ಗು ಮಂಟೆ ಬುಡುಕು ನೆತ್ತುರು ಉಬ್ಬನೈತೆ ಆ ಚಂದ್ರ ನಿಪ್ಪುಲ ಚಂದ್ರ ಗೊಡ್ಡಲಿ ಪನ್ನುಗಡತದಿ ಸುಡರ